ಲಭೆ ಪ್ರತಿವಲ್ಲಭಿಕಾಭಿಮತಾತ್ ಸುಖದಾತ್ ವಸುದೇವ ಸುತನ್ನ ಪರಂಗಲಜೆ ಅಭಿರಾಮ ಗುಣಾಗದ ದಾಸರಸೆ ಜಗದೇಗ ಧನುರ್ಧರ ಧೀರಮತೆ.